uwo adenta amahian patamu ha ye wanada branch ho adenta form fre 0203 997372 uwo kumasi a ye wo faade mamponte kwa no so ho ehwa number ye 0544 68 40